0: ಏನಂತೆ,
1: ಡ್ರಂಕರ್ಟ್ಸ್ ಆಫ್ ಹೋಲ್ ಸಿಟಿ ಬಾಂಬೆ, ಓ ಸಿಸ್ಟರ್ ಇನ್ ಲಾ ಆರ್ ರನ್ನಿಂಗ್ ಆಫ್ಟರ್ ಮೀ, ಡ್ರಂಕರ್ಟ್ಸ್ ಆಫ್ ಹೋಲ್ ಸಿಟಿ ಬಾಂಬೆ, ಓ ಸಿಸ್ಟರ್ ಇನ್ ಲಾ.